0: ಏ ಹಂಗ ಅವ ಕಾಟ್ಮಂಡು ಶಾಟ್ಮಂಡು ಬೇಡೇನ ನಿಧಾರದಲ್ಲಿ ಊಟ ಅಟ್ಟಿಗಲ್ಲ ಆರ ಕಂಪ್ಯೂಟರ್ ಕಿನ್ನ ದಿಂಚು
1: ಅವನು ಮೊಯ್ಲ ಕಂಪ್ಯೂಟರ್ ಕಾಕಿಂಚು
0: ಹೇರದ ಹಂಗ
1: ಹೇರಿ ಆಸುತ ಮಾಮಾ
0: ಎದೆ ಹೇಳ್ತೇವ ಹಂಗ
1: ಕಾರ್ತಿಕ್ ಕಂಪ್ಯೂಟರ್ ಸೆಂಟರ್ ಯಾ ಕಂಪ್ಯೂಟರ್ ಲ್ಯಾಪ್ಟಾಪ್ ಪ್ರಿಂಟರ್ ಯುಪಿಎಸ್ ಲಗಾಯ್.